ನವನೀತ ತೋರ ಗೋಪ ವಹೆಗುರು ವಹೆಗುರು ವಹೆಗುರು ಜೀ ಬೋಲೋ ಬೋಲೋ ವಹೆಗುರು ವಹೆಗುರು ವಹೆಗುರು ಜೀ ಬೋಲೋ ಸತ್ಯ ನಾಮ ಸತ್ಯ